ಶತಜನಪೋಷಣ ಶ್ರೀ ಗಜವರ್ಧನೋ ಶ್ರೀಮದ್ ರಮಣ ಗೋವಿಂದೋ. ಏನಿಪ್ಪುಡು ಚಪ್ಪಬೋಯೇದಿ ಹರಿಕಥ ಕಾದು. ಎವಿಟಯ್ಯ ಅಂತೆ ಸಿರಿಕಥ. ಮಾನವುಡು ಜೀವಿತಂಲೋ